ಕೃಷ್ಣರತಾರಾ ನವಗ್ರಹ ಶೇಷನಾಗ ಪೃಥ್ವೀದೇವಿ ಆಕಾಶ ನಿವಾಸಿನಿ ಸರ್ವಾರಿಷ್ಟ ಶಮನಂ ಕುರು ಸ್ವಾಹ ಆಯುರಾರೋಗ್ಯ ಐಶ್ವರ್ಯಂ ವಿತ್ತಂ ಜ್ಞಾನಂ ಯಶೋಬಲಂ ನಾಭಿಮಾತ್ರೇ ಜಲೇ ಸ್ಥಿತ್ವಾ ಸಹಸ್ರ ಪರಿಸಂಖ್ಯೆಯ ಜಪೇತ್ ಕವಚಮಿದಂ ನಿತ್ಯಂ ವಾಚಾಂ ಸಿದ್ಧಿರ್ ಭವೇತ್ ತತ್ತಃ ಅನೇಕ ವಿಧಿನಾ ಭಕ್ತ್ಯಾ ಕವಚ ಸಿದ್ಧಿಶ್ಚ ಜಾಯತೆ ಶತಮಾವರ್ತಯೇದತ್ಸು ಮುಚ್ಯತೆ ನಾತ್ರ ಸಂಶಯಃ ಸರ್ವ ವ್ಯಾಧಿ ಭಯಸ್ಥಾನೇ ಮನಸಾಸ್ಯತು ಚಿಂತನಂ ರಾಜಾನುವಶತಾಂ ಯಾಂತಿ ಸರ್ವ ಕಾಮಾರ್ಥ ಸಿದ್ಧಯೇ ಅನೇನ ಯಥಾಶಕ್ತಿ ಪಾಠೇನ ಶಾಬರೀ ದೇವಿ ಪ್ರಿಯತಾಂ ಮಮ ಶುಭಂ ಭವತು. ನವನಾಥ ಸಿದ್ಧ ಮಂತ್ರ. ಓಂ ನಮೋ ಸಿದ್ಧನವಂ ಅಂಗುಷ್ಠಾಯ ನಮಃ ಮುಖಾಯ ನಮೋ ನಮಃ ಸೀರ ಬ್ರಹ್ಮ ಧುಧುಕ್ಕಾರ ಶೀರಸೇ ಬ್ರಹ್ಮ ತನಂ ತನಂ ತನಂ ನಮೋ ನಮಃ. ಓಂ ಹ್ರಾಂ ದ್ರಾಂ ಚೈತನ್ಯ ದತ್ತಾತ್ರೇಯ ಗೋರಕ್ಷಾಯ ಸಿದ್ಧಾಯ ನಮಃ. ಹೇ ನವನಾಥಾಂಚೆ ಪರಂಪರಾಗತ ಸಿದ್ಧ ಮಂತ್ರ ಆಹೇ. ಶಾಬರಿ ಕವಚ ಪಾಠ ಕೇಳ್ಯಾನಂತರ ನವನಾಥಾಂಚೆ ಸ್ಮರಣ ಕರಾವೆ, ಶ್ಲೋಕ ಮನಾವ, ತನ್ನ ನಮಸ್ಕಾರ ಕರುನ್ ವರಿಲ ಮಂತ್ರ ಮನಾವೆ. ನಾಥಾಂಚ್ಯಾ ಕೃಪೇನೆ ಇಚ್ಛಿತ್ ಕಾರ್ಯ ಸಿದ್ಧಿ ಹೋಯಿಲ್, ಕಲ್ಯಾಣ ಹೋಯಿಲ್. ಕಾಹಿ ಮಹತ್ವಾಚೆ ಶಾಬರಿ ಮಂತ್ರ. ಧನಪ್ರಾಪ್ತಿಸಾಠಿ